njoka na guku no ndugukora wi njoka na guku ucoke witikie ati ni ugutungana asa gaida ngikuhe mundu wi serious ungikora we nduri serious ko kogwo ni kyongwiraga we no mwako koro wi serious negatha nake ngai agutungani na mundu serious tae no mwaka ukorwo wi very very serious ni wake igwira acio ni andu maikarite miaka iri na nuthu kibindi gikitikeira by the way miaka iri na nuthu turari uhoro wa 2023 na kuungu you see kwina andu magite ciana kwina andu mekite te so tukoragwo twi very very very serious kiuria kirio kwenda wi uria muthenya wa umuthiri ungikorwo ni uratungana na andu matari serious ri kwao ya gukorwo hihio nawe ndukoretwo wi serious nduramenya ni kiurenda anyway ugo niguo guikarite ugo niguo guikarite riu ri ni ndaigania namba ya andu aria ngwenda kuhe gatagatiga ciringi ngiri igana rimwe nginya ciringi ngiri magana meri ma mirongo kenda na kenda na rä u ndä renda tå ingä wa kändå gä gwä two ikereka rä u rä ngä na rä u wahanie nä niä ngå kwä ra kä rä a ndä renda gå kå he na tondå ndä rona ciatigaria o ndagä ka ta twendithiri cihande wega themo cio tu kå rä rä rä nä ithaa rä andå rä rä nä ithaa rä andå kå harä ria kä ndå gä gwä two sapa rä rä nä ithaa rä andå rä a kå harä ria kä ndå gä gwä two sapa rä rä nä ithaa rä andå rä a kå harä ria kä ndå gä gwä two sapa nä ithaa rä andå rä a kå harä ria kä ndå gä gwä two sapa koguo ndä renda kå heane sapa haha ndä renda kå heane sapa na sapa ä rä a ndä renda kå heane nä ya ciringi ngiri ikåmi ciringi ngiri ikåmi ciringi ngiri ikåmi ciringi ngiri ikåmi ciringi ngiri ikåmi ciringi ngiri ikåmi ciringi ngiri ikåmi ciringi ngiri ikåmi ciringi ngiri ikåmi ciringi ngiri ikåmi ä no nä sapa ndä renda kwamba gå kå he sapa ya ciringi ngiri ikåmi ngiri ikåmi ngiri ikåmi kå rä a andå aingä meciragia maå ndå marä a twä kaga nä jokes tå tikoragwo twä jokes tå koragwo twä very very very serious tå korwo twä very very serious so ndä renda rä u kwamba kå heane kä ndå gä gwä two sapa ya ciringi ngiri ikåmi ngiri ikåmi ngiri ikåmi ingä hota kå he andå aingä å rä a ingä hota ndagä ka icio ciatigara ta twendi no ngene må no koguo thiä thäinä wa star 447 hash thiä thäinä wa star 447 hash thiä thäinä wa star 447 hash wathiä thäinä wa star 447 hash å thiä å cagåre box number 1 å thiä å cagåre box number 1 å thiä å njagå rä re box number 1 å thiä å njagå rä re box number 1 å thiä å njagå rä re box number 1 ciringi nä ngiri ikåmi ciringi ngiri ikåmi ngiri ikåmi ngiri ikåmi andå nä ngä o å rä a kå ngä hoteka andå nä ngä biå andå nä ngä biå andå nä ngä biå koguo å kå ingä ra kå ndå gå kå å comokete na ciaku ciringi ngiri ikåmi ngiri ikåmi ngiri ikåmi ngiri ikåmi tondå ndingä kenda ciana ikärarä re ingä enda ciana irarä re na ndä yaha aca ndingä enda ciana irarä re na ndä yaha rä u rä no å kenda ciringi ngiri ikåmi ciana ihenya no wenda ciringi ngiri ikåmi ciana ihenya no wenda ciringi ngiri ikåmi ciana ihenya gaka nä ko kamweke gaku thiä thäinä wa star 447 hash na korwo thiä å njagå rä re tu box number 10 no box number 1 sorry ndå kanjagå rä re box ä ngä amba å tigane na icio ingä ciothe ndä renda å njagå rä re box number 1 ndä renda å njagå rä re box number 1 ndä renda å njagå rä re box number 1 no wenda ciringi ngiri ikåmi ciana ihenya no wenda ciringi ngiri ikåmi ciana ihenya star 447 hash thengi må ndå gwä to grace å rä ndä ciringi ngiri ikåmi nacio må ndå gwä to gabriel ciringi ngiri ikåmi nacio må ndå gwä to josphat ciringi ngiri ikåmi nacio må ndå gwä to mwai ciringi ngiri ikåmi wä nacio ndungo ciringi ngiri ikåmi wä nacio nä gå ikia tå raikia sapa nä gå ikia tå raikia sapa ya ciringi ngiri ikåmi ngiri ikåmi ngiri ikåmi wä hau ona ndå ä nä kä å kå rugä ra ciana ciaku ndå ramenya nä kä å kå he ciana ciaku no ndå agä te kä ndå thä inä wa mpesa thiä thä inä wa star 447 hash right thiä thä inä wa star 447 hash cagå ra box number 1 cagå ra box number
1.